ಅನ್ನದಾನ್ ಪಾನ್ದಾನ್ ಖಾನ್ದಾನ್ ಅನ್ನದಾನ್ ವಸ್ತ್ರದಾನ್ ಸೋನಾದಾನ್ ಚಾಂದಿದಾನ್.